ಆಗ್ತದ ಅಂದ್ರೆ ಏನ ನಿಸರಲ್ ಕನ್ಸಪ್ಟ್. ದಿನಗಿನ ದಿನದಾಗಿತಕ್ಕ ದಿನಗಿರನಾಗ ದಿನಗಿನ ದಿನದಾಗಿತಕ್ಕ ದಿನಗಿನ ದಿನಗಿನ ದಿನದಾಗಿತಕ್ಕ ದಿನಗಿನ ದಾಗಿತಕ್ಕ ದಿನದಾಗಿತಕ್ಕ ತುಮಕಿನತ ತಿನಗಿನ ತಿನ್ನತಾಗಿತ್ತಕ್ಕ ತಿನಗಿರನಾಗ ತಿನ್ನಕಿನ ತಿನ್ನತಾಗಿತ್ತಕ್ಕ ದಿನಗಿನ ದಿನಗಿನ ದಿನದಾಗಿತಕ್ಕ ದಿನಗಿನ ದಾಗಿತಕ್ಕ ದಿನದಾಗಿತ್ತ ದಿನಗಿನ.